0: ಅಂದೆ ತೋರ್ತೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸತ್ಯಂ ಶಿವಂ ಸುಂದರಂ, ಮಾತೃ ದೇವೋ ಭವ, ಪಿತೃ ದೇವೋ ಭವ, ಆಚಾರ್ಯ ದೇವೋ ಭವ, ಸತ್ಯಂ ವದ್, ಧರ್ಮಂ ಚರ್, ವಸುದೇವ್ ಕುಟುಂಬಕಂ. ಪಾವ್, ಸಾರೇ ಮನುಖ ಸುಖಿ ರಹಿನ್, ಕಿಸೇ ನೂ ಕಿಸೇ ಪ್ರಕಾರ ದ ರೋಗ ನಾ ಹೋವೇ, ಮಾತಾ ಕಿ ಜಯ ಹೋ, ಪಿತಾ ಕಿ ಜಯ ಹೋ, ಆಚಾರ್ಯ ಕಿ ಜಯ ಹೋ, ಹಮೇ ಸತ್ಯ ಬೋಲ್ನಾ ಚಾಹಿಯೇ, ಧರ್ಮ ತೆ ಆಚರಣ ಕರ್ನಾ ಚಾಹಿದಾ ಹೈ, ವಸುದೇವ್ ಕುಟುಂಬಕಂ ದೀ ಜೇ ಉದಾಹರಣ, ಸಾರೇ ಸಂಸಾರ ನೂ ಇಕ್ ಸೂತ್ರ ವಿಚ ಪಿರೋಣ ಲಈ ಇಕ್ ಬಹುತ ಹೀ ಪ್ರೇರಣಾದಾಯಕ ಸ್ತಂಭ ಹೈ. ಅಜ ದೇ ಯುಗ ವಿಚ ಜಿಸ್ ಮನುಖ ದೇ ಕೋಲ್ ಇಹ ಗ್ಯಾನ ಹೈ, ಉಹ ಸಂಸ್ಕೃತ ದೇ ಇಸ್ ಗ್ಯಾನ ರಾಹೀ ಲೋಕಾಂ ನೂ ಫಿರ ತೋ ಜಾಗರೂಕ ಕರ ಸಕದಾ ಹೈ. ಜೇಕರ ಇಹ ಗ್ಯಾನ ಲೋಕಾಂ ತಕ್ ಪಹುಂಚಾ ದಿತ್ತಾ ಜಾವೇ ਤਾਂ ਫਿਰ ਤੋਂ ਸਮਾਜ ਅਤੇ ਮਨੁੱਖ ਉੱਚ ਸਤਰ ਤੱਕ ਪਹੁੰਚ ਸਕਦਾ ਹੈ. ਸੰਸਕ੍ਰਿਤ ਸਾਹਿਤ ਦੇ ਗਿਆਨ ਰਾਹੀਂ ਸਮਾਜ ਨੂੰ ਜਾਗਰੂਕ ਕਰਕੇ ਸਮਾਜ ਨੂੰ ਉੱਤਮ ਬਣਾਇਆ ਜਾ ਸਕਦਾ ਹੈ, ਜਿਸ ਦਾ ਪ੍ਰਕਾਸ਼ ਨਿਰੰਤਰ ਸੂਰਜ ਦੇ ਪ੍ਰਕਾਸ਼ ਦੀ ਤਰ੍ਹਾਂ ਫੈਲ ਸਕੇਗਾ.
1: ਹੁਣੇ ਤੁਸੀਂ ਪ੍ਰੋਗਰਾਮ ਸਾਹਿਤ ਸੁਧਾ ਵਿੱਚ ਡਾਕਟਰ ਰਾਜ ਕੁਮਾਰ ਦੀ ਵਾਰਤਾ ਸੁਣ ਰਹੇ ਸੀ, ਸੰਸਕ੍ਰਿਤ ਸਾਹਿਤ ਵਿੱਚ ਉੱਤਮ ਸਮਾਜ ਦੀ ਕਲਪਨਾ. ਆਕਾਸ਼ਵਾਣੀ ਦਾ ਇਹ ਜਲੰਧਰ ਕੇਂਦਰ ਹੈ. 7:50 ਹੋ ਰਹੇ ਨੇ. ਪੇਸ਼ ਹੈ ਸਪੌਂਸਰਡ ਪ੍ਰੋਗਰਾਮ ਲਮਹੇ.